ಆವಿರ್ಭೂತಂ ಚ ಸೃಷ್ಟ್ಯಾದೌ ಪ್ರಕೃತೇಃ ಪುರುಷಾತ್ ಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗೀ ಯೋಗಿನಾಂ ವರಃ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರ

ಸರಸ್ವತಿ ಸರಸ್ವತೈ ಚಂಡಿಕಾದೇವೈ ಗಲಂ ವಿಸ್ಫೋಟಕಾನ ವಿಕ್ಷಿತ್ಯ ಶಮನಂ ಕುರು ಮಹಾಜ್ವರ ರಕ್ಷಯಂ ಕುರು ಸ್ವಾಹ ಸರ್ವ ಸಾಮಗ್ರಿಂ ಭೋಗಂ ಸತ್ಯಂ ದಿವಸೆ ದಿವಸೇ ದೇಹಿ ದೇಹಿ ರಕ್ಷಾಂ ಕುರು ಕುರು ಕ್ಷಣೆ ಕ್ಷಣೆ ಅರಿಷ್ಟಂ ನಿವಾರಯ ದಿವಸೇ ದಿವಸೇ ದುಃಖಹರಣಂ ಮಂಗಲಕರಣಂ ಕಾರ್ಯಸಿದ್ಧಿಂ ಕುರು ಕುರು.

ಅವತಾರ ನವಗ್ರಹ ಶೇಷನಾಗ ಪೃಥ್ವೀದೇವಿ ಆಕಾಶ ನಿವಾಸಿನಿ ಸರ್ವಾರಿಷ್ಟ ಶಮನಂ ಕುರು ಸ್ವಾಹ ಆಯುರಾರೋಗ್ಯಮೈಶ್ವರ್ಯಂ ವಿತ್ತಂ ಜ್ಞಾನಂ ಯಶೋಬಲಂ ನಾಭಿಮಾತ್ರೆ ಜಲೆ ಸ್ಥಿತ್ವಾ ಸಹಸ್ರ ಪರಿಸಂಖ್ಯೆಯ ಜಪೇತ್ ಕವಚಮಿದಂ ನಿತ್ಯಂ ವಾಚಾಂ ಸಿದ್ಧಿರ್ಭವೇತ್ ತತ್ತಃ ಅನೇಕ ವಿಧಿನಾ ಭಕ್ತ್ಯಾ ಕವಚ ಸಿದ್ಧಿಶ್ಚ ಜಾಯತೆ ಶತಮಾವರ್ತಯೇದತ್ಸು ಮುಚ್ಯತೆ ನಾತ್ರ ಸಂಶಯಃ ಸರ್ವವ್ಯಾಧಿ ಭಯಸ್ಥಾನೇ ಮನಸಾಸ್ಯತು ಚಿಂತನಂ ರಾಜಾನುವಶತಾಂ ಯಾಂತಿ ಸರ್ವಕಾಮಾರ್ಥ ಸಿದ್ಧಯೇ ಅನೇನ ಯಥಾಶಕ್ತಿ ಪಾಠೇನ ಶಾಬರಿ ದೇವಿ ಪ್ರಿಯತಾಂ ಮಮ ಶುಭಂ ಭವತು. ನವನಾಥ ಸಿದ್ಧ ಮಂತ್ರ. ಓಂ ನಮೋ ಸಿದ್ಧನವಂ ಅಂಗುಷ್ಠಾಯ ನಮಃ ಮುಖಾಯ ನಮೋ ನಮಃ ಸೀರ ಬ್ರಹ್ಮ ಧುಧುಕ್ಕಾರ ಶೀರಸೆ ಬ್ರಹ್ಮ ತನಂ ತನಂ ತನಂ ನಮೋ.